ಪದ್ಮವನ ಕೋರ ನಾಮ ತುಂಬರ ಸುಖದಾಯ ನಿರ್ಮಲ ಸೀತಲೋ ಹಿ ಗಂಧ ನನಗಟಿ ಆಯ ಸಂತೇ ಸುಖಾಲಕಲೋ ಹಿ ಗೌಡಿ ಮಲ್ಲ ಪಂಚಮ ಮಿಲು ಪ್ಯಾರ ಜಿಯ ಪ್ರಭ ಗಿಯ ರಾವನಗ ಜನಮ ಬಹುಜನಿ ಪ್ರಾಮ್ಯ ಬಹುರ್ ದುಃಖ ಪಾಯ ತುಮ್ರಿ ಕೃಪದ ಮಾನ ಕುಜೆ ಪಾಯ ದೇವದರ್ಶ ಹರ ರಾಯ ಸ್ವಯ ಜ್ಯೋತಿಸ್ ಪಾಣಾಯ ವನಕನ ಕೀರ್ತಾ ತುಮರೇ ಪಾಣೆ ಪರ ಮೋಹೆ ಮೋಹೆ ಆ ಜಗದ ನಾಯ ಸೂತಾ ಬಿನು ಸೋನೋ ತಮ ಪ್ರಾಣ ಪತ ಪ್ಯಾರ ಕೃಪಾ ನೇ ದಯಾ ಹಲಾ ರಾಖ ಲೋ ಪದ ಪ್ರಭ ಮೇರೆ ನಾತೇ ಕರ ಪ್ರತಪಾಲ ಜಿಸ್ನು ತುಮೇ ದುಖಾಯು ದರ್ಶನ ಸਾ ਸੰਤ ਕੇ ਪਾਛੈ ਕਰ ਕਿਰਪਾ ਧੂਰ ਦੇਉ ਸੰਤਨ ਕੇ ਸੁਖ ਨਾਨਕ ਹੋ ਪਾਛੈ ਗੁੜ ਮਹਲਾ ਪੰਜਵਾਂ